0: ಇಂದು ಇತ್ತ ಫ್ಯಾನ್ಸಿನ ಅಲಾಹು ಚಿಂಗೇತ್ ಇತ ಹೆವ್ರಕಂಡ್ರೋ ತಬುಹಿ ನಲ್ಲಕ್ಞ ಹೆಡವಾವ್ ಗಾ ಛಾವನ್ ಇಭೇ ಇತ ಮಚುತರ್ಕಂಡ್ರೋ ತಹಾತಮ್ ನ ರಾಂಗ್ ಲಿಟಲ್ ನಮಾನ್ ನಚು ಶ್ರೀ ವಿಜಯಪುರಂ ಅನುನುನ್ನೆ ಮಿನ್ಕಾತಲೂನ್ ಹಿ ಇಂಗಿ ಹರಾಬ್
1: ಕಲೆ ವನು ಯ ಹೋಂಗ್ ಯವಾಂಗ್ ಚಕರಲ್ ಕುಯ್ ಚಕು ಅಲಾಹ ಕುವಾವ್ ಕರೆ ಕಲೆ ಎನ್ ಮಿನ್ಕಾ ಗಯಾನೆ ಗಮ್ ಮೆಲೇರಿಯ ಇನ್ವಾ ಅನ್ಲು ತೆನ್ ಗಮ್ ಮೆಲೇರಿಯ ಇನ್ವಾ ಲತ ಇಕಿನಾ ಬಹಿ ಅಂತ ಗಮ್ ಎನೋಫೆಲಿಸ್ ಯಂಗ್ ಕನ್ ಮಿಸೋಕ ಯಹಿ ಅಡಿಲರೆನ್ ಎಲ್ ಎನರೆ ಮಿಹೋ ಎಪೋಯ್ ಹಂಗೆ ನೈ ವಹಾವ ಉಯತ್ ಮಜರ್ತಾನುವ ಯಹಿ ಹರೋ ಉನ್ಹಗಿರೆನ್ ನು ತಯು ಗಮಕ್ ನೇ ತಸಿ ಪದಿ ಹಿ ಉನತ್ ಲೇನ್ ಇನ್ಕುಪ್ ತಿ ಕುಯ್ ನು ಟ್ಯಾಂಕಿ ಹೇಕ್ ಇನ್ಕುಪ್ ಕುಯ್ ನು ಭಾಂಡ್ರಿ ಹಿಂದ್ರೆ ಯಹಿ ಯಿಹಿ ವತ ಕಮ್ ವನು ಯ ಇಲರೆನ್ ಐ ಹಮ ತರೆ ಐ ಚಕ ಮಹಾಮ್ರೆ ಮಿಹೋ ಇನ್ ತಹ ಮಿಹೋ ಇನ್ ಗೈ ಹೋಲ್ಡೆನ್ ರೆ ಐ ಲಾಲ್ ngam malaria inwa hakol ala hare airu ngam malaria lamate ingam state health society an ngi min ka telo ni
0: tai tai hangi tere tangi dara enro ya langam indian army inare tanga intangamu I celebrate I ha ein I salute we indian army poja na acha a no mangi panam hi india hek no mangam country hi inre pon acha a kame tangam lana mane ingi panam hi iksam yih ta hever si nong ma jitra nai tane ngam british indian army navi langa ngaj ure ku e pari mene tarol kangin regiments na under ngam east india company ik ta hever sian century siti in lahen an he e navi lare ngam indian army iksam yih ta ma jitra si nong fenanai sat ik he hi ai ranyu ai rang ltv ingi na divide na net mene British Indian Army iktatani sin alag August chiger tamajadra sianong feranai sat na divide ta anu na Indian hek Pakistan Army lagta ku ikhe anga ngam Indian Army na Independent National Force na under ngam Indian Command no mangam nation angam Indian Army yen poro acha na elngam takale kufat hek imene takirang rong hek elmene inchun rol kangen kam ngachuk in nakiyung nacha anten ngam lana mane ing panam acha in inre malak langam country hi na imene borders hek imene relief operations inre na imene disaster we indian army na acha mahamuk tangam discipline hek sacrifice inre asahi ahangi program tai terai taren ketamin leren ive tamihoi ma alahave hamahere taku inline cha nakiyung namicha enten ngi panam hi ye holchu ngaj intangamu ai ramalon pohi ai tinglen tangam la nama na ngi country re nang po kuve tat inro ho pari soldiers nalaklen hi ne imene borders ngam indian army na hakap ten hi tangam takoen strength na imene laen hek ra nang kuja loan tangam self interest po cha pari nang loan tangam panam hi na tuingen tangam lanam ta ite ha ein he ke ta tribute we indian army in a re ta ka pon acha ayin malak len hi mahamuk ta kum le re na imene ta heng country ai lak ta imene actions re hek mene thoughts re in re ai hold ta loan re Jai Hind, Jai Bharat. Anguan ngi tara enro ia lahangi, Indian Army. Hoi dahangi tara sinhek tangi program,